0: ಬೋಧನಾಂಬುಜೆ ಸರ್ವದಾ ಸರ್ವದಾತ್ಮಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾ ಶರದ ಕಾಲಮಾ ಉತ್ಪತ್ತಿ ಕಮಲ ಸಮಾನ ಮುಖ ಭಯಕಿ ಸಬೈ ಮನೋರಥ ಪೂರಾ ಗರಿದಿನೆ ಶಾರದಾ ಸಬೈ ಸಂಪತ್ತಿಗೆ ಸಾಥ್ ಮೇರೋ ಮುಖಮಾ ಸಂತೈ ನಿವಾಸ ಗರ್ನೋರ್
1: ಹಜೂರ್
0: ಮರ್ಸಾಯಿ ಎಫ್ಎಂ 95 ಮೆಗಾಹರ್ಟ್ಜ್ ದ್ವಾರಾ ಹರೇಕ ಹಪ್ತಾಕ್ಕೆ ಆಯ್ತವಾರ ಸಾಂಜ 7 ಬಜೆ ರ ಬಿಹಾರ ಅಪರಾಹ್ನ 2:30 ಬಜೆ ಯಹಾರು ಸಮಕ್ಷ ರಹಿ ಪುರಾನ ಹಾಮ್ರಾ ಸಂಸ್ಕಾರ ಸಂಸ್ಕೃತಿ ಬಾರೆ ನಯಾ ಪೀಳಿಮ ಸಾರ್ನೆ ಆಫ್ನ ಪರಂಪರಾ ಯಥಾವತ್ ಕಾಯಂ ಕರಾವನೆ ಹೇತುಲೆ ಗೀತ ಭಜನ ಬಾಲುನ್ ಜಸ್ತಾ ಪೈಲೆ ಹಾಮ್ರಾ ಪುಸ್ತಾಲೆ ಮಾನಿರ ಜಾನಿ ಆಯ್ಕ ವಿಷಯ ಪ್ರವೇಶ ಗರ್ನೆ ಕೋಶಿಶ್ ನಭೆಯೋ ಭನಿ ಹೈನ ಗಾಉಲೆ ಸಂಸ್ಕಾರ ಸಂಸ್ಕೃತಿ ಬಾಟ ಸಹರಿ ವಾತಾವರಣ ಸರ್ಯೋ ಸಮಾಜ ತೇಸ್ಮಾ ಪನಿ ವಿದೇಶೀ ರಂಗಮಂಚಮಾ ಸಾಮುದ್ರಿಕ ಛಾಲ ಝೈ ಫೈಲಂದಾ ಕೋರಿಯಾ ಜಾಪಾನ ಆಸ್ಟ್ರೇಲಿಯಾ ಅಮೇರಿಕಾ ಬೆಲಾಯತಿ ಸಂಸ್ಕೃತಿ ಅಥವಾ ಭಾಷಾ ಭೇಷಾ ಲವಾಯಿ ಖುವಾಯಿ ಮಿಲೇಕೋ ಕಸೈಕೋ ತೇರೇ ಪುಸ್ತಾ ನೈ ಭೈಸಕೇಕೋ ಪಾಯಿಂಚ ತಿನ್ಕಾ ಸಂತಾನಕೋ ಬಿಹೆವಾರಿ ಸಾಥಿ ಸಂಗತ ಸ್ಕೂಲ್ ಕಾಮ ಗರ್ದಾಕಾ ಸಾಥಿಸಂಗ ಬಸ್ತಾ ರಹಂದಾ ಅವ ನೇಪಾಲೀ ನೇಪಾಲೀ ಝುಕಿಯರ ಭೇಟ ಹುಂದಾ ಪನಿ ಏಕ ಆಪಸ್ಮಾ ಪರಿಚಯ ಬೋಲಿಚಾಲಿ ಹರಾಯೋ ಛೈನ ನೇಪಾಲೀ ಭಾಷಾ ಜಾನ್ನೆ ಜಾನ್ನೆಹರು ಭೇಟ ಹುಂದಾ ಪನಿ ತೇ ದೇಶಕೋ ಭಾಷಾ ಬೋಲಿಂಚ ಅಹಿಲೆ ತ ಅರ್ಥಾತ್ ಬೋಲಿ ನೇರ ಬೋಲಿಂದೋ ರಹೆಛ ಪ್ರಷ್ಟ ಭಯೋಕೋ ಛ ಸಕ್ಭರ್ ಯಸ್ಲೆ ಮಲಾಯೀ ನೇಪಾಲೀ ಭನ್ನೈ ನಜಾನೋಸ್ ಚಿನ್ದೈ ನಚಿನ್ನೋಸ್ ಅವ ತಿನ್ಕಾ 2-4 ಪುಸ್ತಾ ಕಟೆಪಿ ಕೇ ಹೋ ನೇಪಾಲ ಭನೆಕ ಭನ್ನೆ ಭೈಸಕ್ಯೋ ಯೋ ಜಾಪಾನ್ ರ ಜರ್ಮನಿ ಮಾ ಬಡಿ ಭಯೋಕ ಪಾಯಿಂಚ ಉಸ್ಕೊ ಆಮಾ ಬಾಬು ನೇಪಾಲೀ ನಾಗರಿಕತಾ ಭಯೋಕೋಲೆ ಪನಿ ತೆಹಿಕೋ ಕಾರ್ಡ್ ಪಾಯೆ ಪಚಿ ನೇಪಾಲ ನಸಮ್ಝನೆ ಭಯ ಅಹಿಲೆ ಯಹಾಕಾ ಹಸಿಯಾ ಚುಲೇಸಿ ಕೋದಾಲಿ ಕೋದಾಲೋ ಘನ್ ಗಲ್ ಕಿನ ಸಮ್ಝನೆ ಅವ ಉಸ್ಕೋ ಪುಸ್ತಾಲೆ ಕಸರಿ ಜಾನ್ನೆ ಗುನಿಯ ಚೋಲಿ ಪಛೌರಾ ಭೋಟು ಕಛಾಡ ಪಟುಕಾ ಟೋಪಿ ತೇಹಿ ಜನ್ಮೇಕಾ ರ ಹುರಿಕೆಕಾಲೆ ತ ಜಾನ್ನ ಛೋಡಿಸಕೆ ಪನಿ 10 ವರ್ಷ ಅಗಾಡಿ ಜೇಡ್ ಚಡೇಕ ಬಾಬು ಆಮಾಲೆ ಆಫ್ನು ಸಂತಾನ ಸಂಗ ನೇಪಾಲೀ ಮಾ ಬೋಲ್ನೆ ಯದಿ ಬೋಲ್ಯೋ ಕಸೈಲೆ ಭನೆ ಇಜ್ಜತೈ ಜಾನೆ ಭಯೋ ಬಿಗ್ರನೆ ಸಂತಾನ ಭನ್ನ ಥಾಲೆ ಇಷ್ಟು ಜಮಾನಾ ಆಯೋ 6 ಮಹಿನ ಛುಟ್ಟಿ ಮಾ ಫರ್ಕನೆ ಕಲ್ಕತ್ತೆ ಏವಂ ದಿಲ್ಲಿ ಲಾವ್ರೆ ತ ಜಾನಿ ನಜಾನಿ ಹಿಂದಿ ಛಾಡ್ಥೆ ಉನಿಹರು ತ ಸುಖ ಸೈಲ್ ಮಾ ಕಾಮ ಪಾಯಕಾ ಕಾರ್ಡ್ ಪಾಯಕಾರುಲೆ ನೇಪಾಲಕೋ ಮಾಯಾ ಕಮೈ ಹುನೆ ಭಯೋ ಯೋ ಸರ್ಕಾರಲೆ ರಾಹದಾನಿ ಬನೌದೈಮಾ ಎಟಾ ಶರ್ತ ರಾಖ್ನ ಪರ್ನೆ ಥಿಯೋ ಕಿನ ನರಾಖೇಕು ಹಾಮಿ ಸರ್ಕಾರಲೈ ಸಿಕಾಉನ ಸಕ್ದೈನ 90,000 ಸಮ್ಮ ತಲಬ ಭತ್ತಾ ಪಾಉನೆ ವಿಜ್ಞರು ಲೈ ಸಾನಾ ದಿಮಾಗಲೆ ತ್ಯೋ ಭನ್ನು ನೈ ಮೂರ್ಖತಾ ಹುನೆಛ ನಬೋಲ್ನು ನೈ ರಾಮ್ರೋ ಹೋಲಾ ಸರ್ಕಾರಮಾ ಜಾನೆ ದಲಹರು ಲೈ ಕಸರಿ ಭೋಟ್ ಆಉಂಛ ಕರ್ಮಚಾರಿ ಜಗತ್ ಕಸರಿ ನೋಟ್ ಆಉಂಛ ಮಾತ್ರ ಭಯ ಪಿ ದೇಶ ಬರ್ಬಾದ ಭಯೋ ಕಿ ಸಬ್ರಿಯೋ ಜಿಮ್ಮೇವಾರಹರುಲೆ ಸೋಧ್ನೆ ಬೆಲಾ ಆಯೋ ಹೋ ಛ ವಿದೇಶೀ ಏಕಾ ನಾಗರಿಕಲೈ ಫರ್ಕನೆ ಉಪಾಯ ಧೇರೈ ಅಪನಾಉನು ಪರ್ಯೋ ನಿ ತ ಅವ ಭನ್ನಿ ಬೆಲಾ ಆಯೋ ಜನನಿ ಜನ್ಮಭೂಮಿ ಸ್ವರ್ಗಾದವಿ ಗರಿಯೇಸಿ ಭನ್ನೇರ ಲೇಖ್ನೆ ಲೇಖ್ನೆ ಬೆಲಾ ಗರ್ನೆ ಬೆಲಾ ಸ್ವದೇಶ ಭಂದಾ ವಿದೇಶೈ ಸ್ವರ್ಗ ದೇಖ್ನೆ ಹೋನ ಭಯನ ಆಫ್ನು ದೇಶಮಾ ಸಬ್ಬೈ ಖಾನೆ ಲಾವನೆ ವಸ್ತು ಆಫೈ ಉಪಜಾಯರ ಆಫೈ ಮಾಲಿಕ ಬನ್ನ ಪಾಯಿಯೇಕೋ ಛ ತರ ವಿದೇಶ ಜಾನೆಹರು ಏಕ ಮಾನು ಖಾಯಿದೆ ಪಾಖವಾರಿ ಲಾಯಿದೆ ಭನೆ ಜೈನ್ ತೋಕಿಯೇಕೋ ಸಮಯ ಭಿತ್ರ ಉಭಿಯರ ಕೇಹಿ ಕಾಮಮಾ ಖಟೆ ಜೈ ಗರೆರ ಪಚಿ ಫರ್ಕನ ಪಾಯಿಂಚ ಕಿ ಪಾಯಿದೈನ ತ್ಯೋ ಸೋಚ ಪನಿ ಛೈನ ನಾಫಾ ನೋಕ್ಸಾನ್ ತೆಹಿಕೋ ಕಂಪನಿಲೆ ಬಿಹೋರ್ಛ ಕೆ ಹೋರ ಹಾಮಿಲೈ ಭನ್ನು ಛ ತರ ಹಾಮ್ರೋ ದೇಶಮಾ ಪನಿ ಆಫೂಸಂಗ ಭಯೇಕೋ ಪೂಂಜಿ ಲಗಾನಿ ಗರೆರ हावा पानी ठाउँ सुहाउँदो उद्योग गरी पुँजी नभएकोहरूलाई काम दिने र नगद लिन सकिन्छ भन्ने चेतना कहिल्यै कसैमा आएन। यो सपना देख्न पर्ने होइन र धनीले सरकार संरक्षक बन्नु पर्यो, दलका चन्दा फन्दाबाट नागरिक मुक्त हुन पाउनु पर्यो। यसरी जनसंख्या बाहिरिँदैछ दिनदिनै, सिंचाई माटो परीक्षण रोगबाट बाली नालीलाई सुरक्षा दिन सक्ने बनाइदिनु पर्यो, बचाउन सक्नु पर्यो। सम्बन्धित औजार उपलब्ध सही मूल्यमा सरकारले सही ठाउँमा उपलब्ध गराउनु पर्यो, ठेकेदारलाई नाफा दिलाउने तर्फ होइन। देश यसो गरेमा चाँडै नै आफ्नै देश स्वर्ग बन्नेछ, नभए यसरी खाडी मुलुकमा कोइरो लाएर जान नेपालीले पर्ने छैन। विदेशबाट नेपाल फर्कने र फर्काउने मति र गति सबैमा आओस् भन्दै विश्रामको लागि यो